ನಟಪುರಾ ರೇದುರಂಟೈ ಕುಂದುಸ್ತರ್ಲಾಟೈ ಮತ್ ಪರೀಕ್ಷಣ ಟೀನಿಯಾ ಸಮೇಲಿಡೆ ಹೆದುನೋತ್ ನಿಸಿ ಪ್ರತಿಕಾರ ಗತಯುತುಯಿ.

0: ದೋರ ಗಂಗೆ ತಲು ನಹಿ ನಹದೆ ಮೈ ವಿ ಪೆನಿಲ್ಲ
1: ಸಮ ಅನುಗ್ರಹಯ
2: ದೊತರಯ್ಯೇ ಪೆರಳಿಕರಣ ಎನ್ಎಲ್ಬಿ ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಗಟ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಗಟ ಸುಪಿರಿ ಮೋಟರ್ ತ್ಯಾಗ್ ಎನ್ಎಲ್ಬಿ ಮೆಗಾ ಪವರ್ ಒಬರ್ ಅದಮ್ಮ ಮಿಲದಿ ಕಾನೂನು.

ಹಾಯ್ ಆದರಣೀಯ ಮಿತ್ರ ಪ್ರವೀಣ ನಿವೇದನ ಶಿಲ್ಪಿಯ ಮಗೆ ಆದರೆ ಸಲಕನ ಮಿತ್ರ ಯಾತಕ್ಕೆ ಅಭಿಷಕ್ತಿಲ್ಲ ಇನ್ನೂ ಅವಸ್ಥಾವೇ ಮೇಗಿದೆಯಾ ಚಿಕಿತ್ಸೆ ನಾವ ಯಾವ ಬರ ನಟನೆ ಮಾಡಿದ

0: ಯೋಗಿಸುತ್ತಲು ತೊಡಗಿದೆ.
1: ಗುಣಾತ್ಮಕ ಸಹ ನಿಷ್ಪಾದನೆಯ ಸಂದಹ ನವೀನ ತಾಕ್ಷಣೀನ್ ಬಲಗೆನ್ಬುನು ಡೋಮಾ ಕಲಿವೆಟ ಇವತ್ ಕಿರಿಮೆ ಯಂತ್ರಯಾಕ್ ಒಬತ್ ಅದಮೇನ ಉಂಕರಂಡ ಸುಮಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸಂದಹ ಸ್ವಯಂಕ್ರಿಯ ವಿಕೆಟಿಮೆ ಯಂತ್ರಯಾಕ್ ಹಂದುನ್ವಾದೀಮೆ ಪುರೋಗಾಮಿ ಅವನ ಮಾರ್ಕ್ಸ್ಪೆನ್ ಸಮೂಹ ವ್ಯಾಪಾರೇಟ ಅನುಬಂಧಿತ ಮಾರ್ಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ್ಕೆ ಸಮಾಗಮ ವಿತೀನ್ ಅದುಮ ಅವತಾನ್ನ 0.1 ಹತ್ತು ನಮೆಯ 5 ಹತ್ತು ನಮೆಯ.

0: ರಾಜ್ಯ ಬ್ಯಾಂಕುಗಳ ಸುರಕ್ಷಿತ ಭಾವಿ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದ ಸಂದಹ ಇಹಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕ್.
1: Green Life Plantation Private Limited. I'm going to live a new green life.
2: ಮುದಲಾಲಿ
3: ಅಲೋನ
2: ಮಟ ಪರಿಪು ಪಂಸಿಯಾಯ್ ಲೋ ಕಿಲೋ ಕೈ ಅಕ್ಕಿರಿಸ್ ಗುಡು ಗ್ರ್ಯಾಂಡ್ ಸಿಕ್ಕು ದಾನು ಅದು ಮುದಲಾಲಿ ಮಟ ಹೊಂದಮ ಕ್ಯಾಲಿ ಮಿರಿಸಲಿ ಗ್ರ್ಯಾಂ ತುಂಸಿ ಆತ್ಮ ದಾನ್ನ
4: ಮುದಲಾಲಿ ಆ ಕಾಡದ ಮೇ ಬೋಡು ಕರಾನ್ನೆ ಐ ನೇವ ತೋ ತೋ ಮಟ ಮೇಮ ಕರಾಯ್ ಕೇಲ ಈ ಮುದಲಾಲಿ ಗೆ ಕತ್ತ ಮಿರಿಸ್ ಗುಡು ರಸತ್ ನ ಸರತ್ ನ ಮಿರಿಸ್ ಪಾಟತ್ ನ
3: ವಿಜಯ ದಾನ್ ಒಕ್ಕಡಮ
4: ಐ ಮುದಲಾಲಿ ನೀಮ ಪ್ರಮಿತೇ ತ ಹದನ ವಿಜಯ ತಮೈ ಅಪಿ ಕ್ಯಾಮದಿ ಕೇಲ ಮುದಲಾಲಿ ದಾನ್ನೋನೆ
2: ಒಂದು ವಿಲಾವಟ ಒಯಾರಿ ನೆತ್ತಂ ಅಪಿ ತಹುಯಿ
5: ಮಿರಿಸ್ ನ ಮಿರಿಸ್ ವಿಜಯ ಮಿರಿಸ್.

0: ಉತ್ಕರ್ಷೆಯ
1: ಆದರಣೀಯ ಜ್ಯೋತಿ.
2: ರಾತ್ರಿ ಹತ್ತಾಯಿ ವಿನಾಡಿ ಪನಸ್ ಹತ್ತರಾಯಿ ವೇಳಾವನ್ನ ಟಿಕೆಟಿಕ ವೇಳಾವ ಏನೋನೇ ಇದೆ ಕಾಲೇ ಅಡಿಗಡಿಗೆ ಗತವಿನ ವಿಲಾವೆ ಅಪಿ ಅನ್ನದನ್ನೇ ರದಾ ವಡುನ್ನ ಬೇತರ ಆಯ್ ಭವನ್
3: ಆಯ್ ಬನ್ನಿ ಮಲ್ ಮಾತ್ನೆ ಮಮ ರದಾ ವಡ್ಡಿನ್ ಗಾನಿಸ್ತೀನಿ ಅದ ರಾಜಕಾರಿ ಕರ್ನ ಒತ್ತಾಯ ತಿನ್ ಅವ ಜೋದ್ರ ಚಾತಾರಿನ ಒಡೆ
2: ಏಕ ನಿದಿ ನೇದ ನಿದಹಸೆ ಇನ್ನ ಯಾತ ರಾಜಕಾರಿ ಕರ್ನ ಯಾತ ಆದರಿನ ಜೋದ್ರ ಕೋಯ್ತರ ನಂ ಆದರೆ ಇದ ಇದಿನ್ ಕಾವದ ಅಪಿ ಆದರಿನ ಇಕತು ಕರಕನ್ನೆ
3: ಇದಿನ್ ಒಬತು ಮಾತಕಿನ್ ಒಬತು ಮೈತುಳು ರಕ್ಕನ ಕರ್ಮನ ಚೇರನ ಅದಿತ್ತು ಕಂದನ ಅಪರ ನಿ ಜೋದ್ರ ಅಹಂದ ಸರಸರ ದಿನ ಒಬತು ಮಲಸನ ಕಿತರಿ ಅಪರ ಅಹಂದ ಸರಸರ ದಿನ ಒಬತು ಮಲ ಬಂತುತಿ ಗೀತಾಂಡಕ ತರುನ ವಿಶೇಷ ಗಂಪಹ ಮಿರಿಸತ್ತೆ ಲಕ್ಷ್ಮಣ್ ಗಲಗಮ ಪದ್ಮಕಾಂತಿ ಮಂದನಾಯಕ ಮಾತಲಿ ಕುಮಾರಿ ಎರಮುದುಗೊಲ್ಲ ಪಲ್ಲವೆಳಿ ನಾಯಿನಿ ನಂಗಿ ಸತ್ಯನಾಯ್ ಜರಾಜಪತ್ರ ಮಾತ್ರ ಕಿಸ್ಲಿನ ಸಿಲ್ಲಾಯ್ ನಿತ್ಯಮೇನ್ ದಿಶಾನಾಯಕ ಅಯ್ಯಾಯ್ ಅಲವೆನ್ ಸುಭಾತಿ ಮಂದಿರ ಸಸಿಕಪುತ ರೂಪವತಿ ರೋಹಿಣಿ ಕಮಲ್ಪಿಟಿಯನ್ ಗುಣರತ್ನ ಕುಮಾರಿ ದಂಗೋಟಿ ಸಂದು ಸಭಾತ್ ಈ ಸಂಗಮ ಸದಾವಡನ ಎಕಟ ವರ್ಮ ನಿಮಲ್ ಅಯ್ಯ ಕಿರಾಣಿ ಅಕ್ಕತ್ ಭದ್ರಕ್ಕ ನಿಮಲ್ಲಯ್ಯ ಏಕತೆ ವರ್ಣ ದಂಬದಿನಿ ಬಯನಾದ್ಯನಿಗೆ ಡೆಲ್ಟೋಟ ನಿಮಳು ವಿಶೇಷ ಸದಾವರ್ಣ ಪಂಸಲ ಪಾರೆ ಭೋಜನ್ಯಕ್ಕಾಯ ಜ್ಞಾನ ತಿರಕಾಯಿ ಏಕತೆ ವರ್ಣ ಭೂಮಿತ್ಯ ಹತ್ತಲವಾಗಿ
2: ಆಯ ದವಸಗದಿ ಮೇ ಆದರೆ ಬೆದಾಗನ್ನ ಅಪ್ರಿ ಕಥಾಗರನ್ನ
3: ಅನಿ ಆನೆ ಕಥಾಗರನ್ನ ಜಸ್ತಿ ಜ್ಯೋತಿರಾತ್ಯ
2: ಜ್ಯೋತಿರಾತ್ರಿ ಯಕ್ಕವೈದಿನ್ ಹೃದಿ ತಿರಯೇ ನೊಮೆಕೆನ ಹಂಡ ಜ್ಯೋತಿ ರೇಡಿಯೋ ವಟಾತ್ ನತುವಮ್ಮ ಬ್ಯಾರಿ ಜ್ಯೋತಿ ಸಂಗೀತೇ ವೇದಿಕಾವ ರಜ ಜ್ಯೋತಿ ಸಮದಿನಾಗೆ ಹದವತಿ ರಂದಿ ಜ್ಯೋತಿ ವಧುವೇ ರೂಪಸೇನ ಯಾಕೆಮ ಸುನಂದಿನಿ ತಿರಿನ ಪೊಡಿಯಯ್ಯ ಅಕ್ಕ ಆದರೆ ಕತುಕರ ಗನ್ನ ಕೇರದಮಾಯಿ ಮೇ ವಿಧಿಯದ ಕೇರವರದಿ ಏನಿದೆ ಅತ್ತನಮ ಸಂಗೀತೇ ವೇದಿಕಾವೇ ರಜ ಜ್ಯೋತಿ ಏಕೆ ಅತ್ತನೇ ಅದರಿ ಕಿದ್ರ ಬಲನ್ ಆದರಣೀಯ ಜ್ಯೋತಿ ಏನ ಕಥಾಗರ ಹಮ ರಜೆಕ್ಟ ಬುಲುವಂಗ್ ರಜೆಕ್ಟ ಬ್ಯಾರಿ ಮನು ಅದನ್ನೇ ಇದೆ ಹಾ ರೀ ಹೇಮ ಕೇಳ ಅದನ್ನೇ ಅವನ್ನ ಆದರಣೀಯ ಜ್ಯೋತಿ ಕರಬು ಕೀಪು ದೇವಾಲ ಟಿಕ ಮತಕ್ಕರನ್ನ ಕೀಪು ದೇವಾಲ ಕರಬು ದೇವಾಲ ಮತಕ್ಕರನ್ನ ಅವನ್ನೇ ಆದರದ್ ಬರಣ್ಣ ಸಮಾಜ ಇದೆಯಾ ಆದರಣೀಯ ಜ್ಯೋತಿ ಹಿಂದ ನಮ್ ಕೀದನೆ ಕದ ಜೀವತ್ವಿನವಾದ ಮೊದಲ ಉಪಯೋಗನ್ನವಾದ ಆದರಣೀಯ ಜ್ಯೋತಿ ಏ ತರ ಬಟಿನ ಕೆನೆಕ್ ತಮಾಯ್ ಎತ್ತರಂ ರಜೆಕ್ ಹರಿ ಇದಿಂಗ್ ಅನ್ನ ವಿಚಾರ ಬೇತರ ಆಯ ಶುಭ ಜ್ಯೋತಿ ರಾತ್ರಿ ಹಾಕುವೇವಾ ಅಪ್ಪ ಲಸನ ಸಿಂಧು ಎಕತು ಕರಗನ್ನ ಹಸ್ಬೆಂಡ್ ಆರಿರತ್ನ ಇವಾಗೇಮ ನೇನೆ ಹಸ್ಬೆಂಡ್ಗೆ ತಾತ ಆರಿರತ್ನ ಹಸ್ಬೆಂಡ್ ಲಕ್ಮಾಲ್ ಕಂತಲೆಂಗ್ ಎಕತು ಕರಗನ್ನಲು ತಾತವ ಕರುಣರತ್ನ ಅಮ್ಮ ಚಾಂದನಿ ಇವಾಗೇಮ ಅಕ್ಕ ಕ್ರಿಶಾಂತಿ ನಂಗಿ ದಿಲೆಂತಿ ಇವಾಗೇಮ ನಯನ ಸಂಜೀವನಿ ಮಸ್ಸಿನ ಲಕ್ಷಿತ ಹುತಾಲದಿನ ಯುಲಾನ್ ಇವಾಗೇಮ ತೆವಿರು ಜ್ಯೋತಿರಾತ್ರಿ ಆಗಿನ ಹೆಮೋ ಮಾದರಿ ಎಕತು ಕರಗನ್ನ ಕೇರ ತಮಾಯ ಅವನ ರಾಗಮ ಪೊಡಿ ವಿ ಕುಂಬುರಿನ್ ಅಮಂತಿಗೆ ಅನ್ನೋ ನಮಂತಿಯಾಗ ಮೆಸೇಜ್ ಕದಮ ಅಪ್ಪ ಈ ವಿದಿರಿ ಕಿವಿದಿಂಗ್ ಅಮಂತಿಗೆ ಮೆಸೇಜಿಗೆ ಪಾಸಿ ಅಪ್ಪ ಅನ್ನ ಹದನ್ನೇ ಕಿತುಲ್ಗಲ ಬೆತ್ತರೆ ಶುಭಮ ಶುಭ ಜ್ಯೋತಿರಾತ್ರಿ ಅಕ್ಕೇವ ಲಕ್ಕಂಡ ಕಾರ್ಯಮಂಡಲಿ ಅತಲು ಸೀರು ದಿನ ಆಡ ಜ್ಯೋತಿವಲ ಮತ್ಮ್ಯಾಗಿ ಅಭಾವೆಯ ಕವದಾವ ತಮತಕವೇ ನಿನ್ನೆ ಅಮ್ಮಕದ ಅನ್ನ ಮಾರಣಿ ಮಹಾತ್ಮೆಗೆ ದುವಗಿ ಉಪಾಂತಿ ನಿಧಿಯನ್ನು ಈ ದವಸ ಹಿಂದಲು ದುವಗಿ ಉಪಾಂತಿನ ದವಸರೆ ಇಸ್ಸರ ದವಸ ಹಿಂದನೇ ಅದು ಹಾರೇ ಕೊಮ್ನಾಥ್ ಅದ ಲಸನ ಸಿಂಧುಗಟ ಅವ್ಯೋ ಎಕತುಕರಗನ್ನ ಪೌಲಿ ಸೀರು ದಿನ ಮತ್ತು ಲಕ್ಕಣಹನ ಸೀರು ದಿನ ಮತ್ತು ಆದರೆ ಎಕತುಕರಗನ್ನ ಕೀರ ತಮಾಯಿ ಕೇಳ್ತೀನಿ ನನ್ನ ಇವಾಗೆ ಮದುವಾಗಿ ಉಪಾಂತಿನೇ ಮತ್ತು ಅಕ್ಕಲತೀನೋ ಜೂಲಿ ಮಾಸಿ ಅಟವೇಂದ ದಿನ ನಪ್ಪಿ ದುವಟ ಜ್ಯೋತಿ ಮತ್ತು ಶುಭ ಉಪಾಂತಿನ ಅಕ್ಕಿವಾಗಿಲ್ಲ ಆದರೆ ಪ್ರಾರ್ಥನಾ ಕನ್ನೋ ದುವಾಗಿ ಉಪಾಂತಿನೇವೆನ್ ಗೀತೆ ಕವಿತ ಬಟಿಗಿಂದಿನ್ನ ಶುಭ ಸಂಧ್ಯಾವಾಕ್ವೇವಾ ಏಮ ಕೇಳೋ ನದತ್ ಜ್ಯೋತಿರಾತ್ರಿ ಅಪಿ ಸದ್ರ ಮಹಗಿನ ಇನ್ನೇ ಇದಿಂಗ ಲಸನ ಸಿಂಧುರ ಅಪಿ ಎಕತುಕರ ಗನ್ನ ಕೀರ್ತ ಮೆಸೇಜಿಗೆ ದೀನ ಅಪಿ ಕೇಳ ಇವಲದೀನಿ ಮೀ ಮೆಸೇಜಿಗೆ ಕೌದು ವೈಕಾಲಿ ಅಮ್ಮ ಪ್ರಿಯಂತ ಆತ ವಸಿಂಟರ್ ನಿಸಲ ಸೆವಂದಿ ಶಾನು ಚಮಿತ್ ದೇವಳು ಯುವತಿಕಾ ತಮ್ಮ ಮೆಸೇಜ್ಗೆ ನಾನು ವೈಕಾಲ ಯುವತಿಕಾಗಿ ಮೆಸೇಜ್ಗೆ ತಮ್ಮ ಅಪಿ ಏ ವಿಧಿಹಿಟ ಕ್ಯೂ ಇದಿಂಗ್ ತಾವ ಮೆಸೇಜ್ಗೆ ಕೇಬನ ಯಾಲು ಅಂಡ ಮೇಕೆ ಅನ್ನ ಬಿಂದು ಹತ್ತಾಯ ಬಿಂದು ಆಯ್ತು ನಾ ಅನೂತು ನಾಯ್ ಪಹಾಯ ಅನೂತು ನಾಯ್ ಹತರಿಂಗ್ ಕ್ರೀಡೆ ವಿಧಿನ ಮೆಸೇಜ್ ಹಾಕಿವನ್ನ ಬಿಂದು ಏಕೈಕಾಯಿ ದೇಕಾಯ್ ಹಸಿ ಹತ್ತಬಹಾಯಿ ಹಸಿ ಹೆಟಹಾಯ ಬಿಂದು ಏಕೈಕಾಯಿ ದೇಕಾಯ್ ಹಸಿ ಹತ್ತಬಹಾಯಿ ದೇಸಿ ಹಸು ಉಪಹ ಇದಿಂಗ್ ಒಂದು ಅಭಿಟ ತಾವ ಪ್ಯಾಕುತ್ತೆ ಇವಾಗ ನಿಮ್ಮ ವಿನಾಡಿ ಗೊತ್ತೇನೋ ಆದ್ರೆ ನೀ ಜ್ಯೋತಿಗೆ ಆದರೆ ಬಿದಾಗ ಮೇ ಬೆತ್ತರೆ ಇನ್ನೂ ನಮ್ಮ ಆದರೆ ಇದಿಂಗ್ ನಾನು ಯೋಂಬಿದಾಗ ಬೇರೆ ನೀ ಅದೇ ಆದರೆ ಆದರಣೀಯ ಜ್ಯೋತಿಗೆ

0: ಅಂತ. ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಏಕೆ ಹತರ ಬೆದಗ.
1: Overtime beats with Jam Jam.